ಸರಳ ಹರಿಣಿ ವೀರದರ ಧರುಣಿ ಬಾವರಲ್ಯ ಹರಿಣಿ ವೀರದರ ಧರುಣಿ ಏ ಸಲ್ ಕರು ಯಾ ಪ್ಯಾರ್ ಪ್ಯಾರ್ ಸಲ್.